0: ಪ್ರತಿಪಾದಿತ. ಶಿಖರಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಮಾಹ್ವಾನಂ ದತ್ತವಾನ್ ಯತ್ ಪ್ರೌದ್ಯೋಗಿಕ್ಯಾಃ ಮಹತ್ವಪೂರ್ಣ ಖನಿನಾಂ ಶಸ್ತ್ರೀಕರಣಂ ಪ್ರಗತೌ ಬಾಧಕಂ ಭವಿತುಂ ಅರ್ಹತಿ. ಬ್ರಿಕ್ಸ್ ಶಿಖರಸಮ್ಮೇಳನಸ್ಯ ಸರ್ವಾಧಿಕಂ ಮಹತ್ವಪೂರ್ಣಂ ಪರಿಣಾಮಂ ನವದಿಲ್ಲಿ ನಿರ್ಣಯಸ್ಯ ಸ್ವೀಕೃತಿಃ ಆಸೀತ್. ಅತ್ರ ಪ್ರಮುಖೇಷು ಭೂರಾಜನೈತಿಕೇಷು ಆರ್ಥಿಕೇಷು ಚ ವಿಷಯೇಷು ಸಹಯೋಗಸ್ಯ ದೃಷ್ಟಿಕೋನಃ ಪ್ರತಿಪಾದಿತಃ. ಪಶ್ಚಿಮೇಷ್ಯಾಯಾಃ ಪರಿಸ್ಥಿತಿಂ ದೃಷ್ಟ್ವಾ ಬ್ರಿಕ್ಸ್ ನೇತಾರಃ ಅಧಿಕತಮ ಸಂಯಮಸ್ಯ ಸಂವಾದಸ್ಯ ಕೂಟನೀತೇಃ ಚ ಆಹ್ವಾನಂ ಕೃತವಂತಃ. ಬ್ರಿಕ್ಸ್ ನೇತಾರಃ ನಾಗರಿಕಾಣಾಂ ನಾಗರಿಕ ಅವಸಂರಚನಾಯಾಃ ಚ ರಕ್ಷಣಸ್ಯ ಅವಶ್ಯಕತಾಂ ಬಲಪೂರ್ವಕಂ ಪ್ರತಿಪಾದಿತವಂತಃ. ನೇತೃಭಿಃ ಸರ್ವೇಷು ರೂಪೇಷು ಆತಂಕವಾದಸ್ಯ ನಿಂದಾ ಕೃತಾ. ಆತಂಕವಾದಸ್ಯ ಪ್ರತಿ ಶೂನ್ಯ ಸಹಿಷ್ಣುತಾಯಾಃ ನೀತಿಶ್ಚ ಪುನಃ ದೃಢೀಕೃತಾ. ಸಂಕ್ರಾಮಕ ರೋಗಾಣಾಂ ನಿವಾರಣಾಯ ಪ್ರತಿಕ್ರಿಯಾಯೈ ಚ ಬ್ರಿಕ್ಸ್ ಏಕೀಕೃತ ಪ್ರಾರಂಭಿಕ ಸಮಾಹ್ವಾನ ವ್ಯವಸ್ಥಾ ವಿಷಯೇ ಅಪಿ ಸಹಮತಿಃ ಪ್ರದತ್ತಾ. ಪ್ರಶಾಸನೇನ ಉಕ್ತಂ ಯತ್ ಸೇನಾಯಾಃ ಪ್ರಯತ್ನೈಃ ಜಮ್ಮುಕಾಶ್ಮೀರಸ್ಯ ಸುರಕ್ಷಾ ಸ್ಥಿತಿಃ ಪೂರ್ಣತಯಾ ನಿಯಂತ್ರಣೇ ವರ್ತತೆ. ಗತವರ್ಷಸ್ಯ ನವೀನತಮ ವಾರ್ಷಿಕ ಪ್ರತಿವೇದನೆ ರಕ್ಷಾಮಂತ್ರಾಲಯೇನ ಅವಲೋಕಿತಂ ಯತ್ ಏತೇಷಾಂ ಪ್ರಯತ್ನಾನಾಂ ಪರಿಣಾಮೇಣ ಹಿಂಸಾಯಾಂ ಮಹತಿ ನ್ಯೂನತಾ ಜಾತಾ. ವಿರೋಧ ಪ್ರಕರಣಾನಿ ಅಪಿ ನ್ಯೂನತಾಂಗತಾನಿ. ಸಮಮೇವ ಪ್ರಸ್ತರ ಪ್ರಹಾರ ಘಟನಾಃ ಅಪಿ ನಾಭವತ್. ಚೀನದೇಶೇನ ಸಂಬದ್ಧ ಸಮಗ್ರ ಸ್ಥಿತಿಃ ಅಪಿ ಪ್ರತಿವೇದನೆ ಪ್ರಕಾಶಿತ ಅಸ್ತಿ. ಪಂಚವಿಂಶತ್ಯುತ್ತರ ದ್ವಿಸಹಸ್ರತಮೇ ವರ್ಷೆ ಉತ್ತರ ಸೀಮಾಸು ಚೀನದೇಶಸ್ಯ ಸೈನಿಕಾನಾಂ ನಿಯೋಜನೆ ಉಲ್ಲೇಖನೀಯ ನ್ಯೂನತಾ ದೃಶ್ಯತೆ. ವಾಸ್ತವಿಕ ನಿಯಂತ್ರಣ ರೇಖಾಯಾಂ ಪಾರಂಪರಿಕ ಪ್ರಶಿಕ್ಷಣ ಕ್ಷೇತ್ರೇಷು ಚ ಸಮಕಕ್ಷಂ ಬಲಂ ನಿಯೋಜಿತಂ. ಭಾರತಸ್ಯ ಚೀನಸ್ಯ ಚ ಮಧ್ಯೆ ರಾಜನೈತಿಕ ಕೂಟನೀತಿಕ ಸೈನ್ಯಸ್ತರಯೋಃ ದ್ವಿಪಕ್ಷೀಯ ಸಂಗತಿಃ ಉತ್ತರ ಸೀಮಾಸು ಸಕಾರಾತ್ಮಕ ವಿಕಾಸಾನ್ ಜನಯತಿ. ಯೇನ ಪರಿಣಾಮೇಣ ಅಧಿಕಾ ಸ್ಥಿತಿ ಸ್ಥಿರ ಅಭವತ್. ಕೃಷ್ಣ ಹಿ ದೇಶೆ ಅದ್ಯ ಗಣೇಶ ಚತುರ್ಥಿ ಪರ್ವ ಮಹತಾ ಭಕ್ತಿಭಾವೇನ ಶ್ರದ್ಧಯಾ ಚ ಆಚರ್ಯತೆ. ಅಯಂ ಪಾವನ ದಿವಸ ಹೃದ್ಧಿ ಬುದ್ಧಿ ಸಿದ್ಧೀನಾಂ ಪ್ರತೀಕಭೂತಸ್ಯ ಭಗವತಃ ಶ್ರೀ ಗಣೇಶಸ್ಯ ಜನ್ಮೋತ್ಸವತ್ವೇನ ಆಮಾನ್ಯತೆ. ವಿನಾಯಕ ಚತುರ್ಥಿ ಉತ ಗಣೇಶ ಉತ್ಸವ ಇತಿ ನಾಮ್ನಾ ಪ್ರಸಿದ್ಧಃ ಅಯಂ ದಿನವಿಶೇಷ ದಶ ದಿವಸೀಯಾನ್ ನಾಂ ಉತ್ಸವ ಕಾರ್ಯಕ್ರಮಾಣಾಂ ಶುಭಾರಂಭಂ ಸೂಚಯತಿ. ಯಸ್ಮಿನ್ ಭಕ್ತಾಃ ಸ್ವಕೀಯ ಗೃಹೇಷು ಮಂಡಪೇಷು ಚ ಭಗವತಃ ಗಣೇಶಸ್ಯ ಮೃಣ್ಮಯೀಂ ಪ್ರತಿಮಾನಂ ಪ್ರತಿಷ್ಠಾಪ್ಯ ವಿಧಿವತ್ ಪೂಜಾರ್ಚನಾಂ ಕುರುವಂತಿ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನಾ ದೇಶವಾಸಿಭ್ಯಃ ಗಣೇಶ ಚತುರ್ಥಿ ಪರ್ವಣಃ ಶುಭಕಾಮನಾಃ ಪ್ರದತ್ತಾಃ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟ್ಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೇ ಅಪಿ ಉಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬುಧವಾಸರೆ ನವದಿಲ್ಲ್ಯಾಂ ಯಶೋಭೂಮಿ ಸ್ಥಳೆ ಏಷಮ ಸೆಮಿಕಾನ್ ಇಂಡಿಯಾ ಇತ್ಯಸ್ಯ ಪಂಚಮ ಸಂಸ್ಕರಣಂ ಉದ್ಘಾಟಯಿಷ್ಯತಿ. ಅಸ್ಮಿನ್ ಕಾರ್ಯಕ್ರಮೆ ಷಡ್ಶತಾಧಿಕಾಃ ಪ್ರದರ್ಶಕಾಃ ತ್ರಿಶತಂ ಅಂತಾರಾಷ್ಟ್ರೀಯ ಸಮವಾಯಾಃ ಚತ್ವಾರಿಂಶದಧಿಕೇಭ್ಯಃ ದೇಶೇಭ್ಯಃ ಪ್ರತಿಭಾಗಿನಃ ಚ ಪ್ರತಿಭಾಗಂ ಗೃಹಣಂತಿ. ಅಸ್ಯಾಂ ಪ್ರದರ್ಶಿನ್ಯಾಂ ಷಡ್ ರಾಷ್ಟ್ರಾಣಾಂ ದ್ವಾವಿಂಶತಿಃ ರಾಜ್ಯ ಪ್ರಶಾಸನಾನಾಂ ಚ ಮಂಡಪಾನ್ ಸಮೇತ್ಯ ಸ್ಟಾರ್ಟ್ಅಪ್ ಇತ್ಯೇದೇಶಾಂ ಚ ಮಂಡಪಾಃ ಅಂತರ್ನಿಹಿತಾಃ ಸಂತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವೋಚತ್ ಯತ್ ಭಾರತಸ್ಯ ಭಾಷಾವೈವಿಧ್ಯಂ ದೇಶೇ ವಿವಿಧತಾಯಾಂ ಏಕತಾಯಾಃ ಭಾವನಾಂ ದೃಢಯತಿ. ಅದ್ಯ ಹಿಂದಿ ದಿವಸಾವಸರೆ ಏಕಸ್ಮಿನ್ ದೃಶ್ಯಾಂಕನ ಸಂದೇಶೆ ಗೃಹಮಂತ್ರಿ ದೇಶವಾಸಿಭ್ಯಃ ಶುಭಕಾಮನಾಃ ಅಯಚ್ಛತ್. ತೇನ ಉಕ್ತಂ ಯತ್ ಭಾರತಂ ಭಾಷಿಕ ವೈವಿಧ್ಯಯುತಂ ಸಾಂಸ್ಕೃತಿಕ ಸಮೃದ್ಧಿಪರಂ ಚ ರಾಷ್ಟ್ರಂ ವಿದ್ಯತೆ. ಗೃಹಮಂತ್ರಿ ಅವೋಚತ್ ಯತ್ ನೈಕಾಃ ಭಾಷಾಃ ಭಾರತಸ್ಯ ಶಕ್ತಯಃ ಸಂತಿ ನತು ದುರ್ಬಲತಾ. ತೇನ ಪ್ರೋಕ್ತಂ ಯತ್ ಹಿಂದೀ ಭಾಷಾಯಾಃ ಉನ್ನತಿಃ ತದೈವ ವರ್ತತೆ ಯದಾ ಸಾ ಅನ್ಯಾಸಾಂ ಭಾರತೀಯ ಭಾಷಾಣಾಂ ಸಮ್ಮಾನಂ ಪ್ರಚಾರ ಪ್ರಸಾರಂ ಸಂರಕ್ಷಣಂ ಚ ಕುರ್ಯಾತ್.
1: भाषा किसी भी समाज की स्मृति होती है, उसका आत्मबोध होती है. हिंदी ने इस विविधता के बीच संवाद, संपर्क और समन्वय की भाषा के रूप में देश के विभिन्न वर्गों और समुदायों को जोड़ने में महत्वपूर्ण भूमिका निभाई है. हिंदी का विकास भी तभी सार्थक है जब सभी भारतीय भाषाओं के सम्मान, संरक्षण और संवर्धन के साथ आगे बढ़े.

0: ಕುಪನ ಅವಲಿಂದಿ ತರಹದಿರೋ
1: ತಂದ ಮಾಮಾ
0: ಕುಪನ ಅಲ್ಲಿಂದ ಪ್ರಸಾದ ತಂದ ಮಾಮಾ ನಡಾಡಿ ಅವಲಿಂದಿ ನಡುವೆ.